ಸದಾಶಿವಾಚ ಧಾವ ಮಾಡಲ ರಾವಣೋ ತಾಯುದ ಸದಾಶಿವಚ ಪ್ರಸನ್ನ ನಾಯಿ ಜಾಲೆ ರಾವಣ ಪಡಲ ಚಿಂತೆ ಪಾರ್ವತಿಚ ಧಾವ ಮಾಡಲ ಪಾರ್ವತಿ ಆಲಿ ಮೃತ್ಯು ಲೋಕಾತ ರಾವಣಾಚ ಪಾಟಿಸಿ

0: ರಾಮನೆ ಹನುಮಂತ ಭಕ್ತ ಮಾಜ ಸಂಪೂರ್ಣ ಕಮಲ ಪುಷ್ಪಂತ ಶೋಧಕರ ವ ಕಾಮಗಿರಿ ಸಾಂಗಿತ್ಲಿ
1: ರಾಮನ
0: ರಾಮಚಂದ್ರಜಿ ಆಜ್ಞಾ ಗೆವುನಿ ಹನುಮಾನ್ ನಿಂಗಾಲೆ
1: ತೂಣ
0: ಸರೋವರ ಅವರ್ ಸಾಲು.